Men sro woni Awurade na nam enti aya men sro wan wa ka che o se twen na be hu ba bi a oton wade na abro no a wote so efi a wuti mu ana se abusua wa wari mu ana abusua wo kwa wari mu wan na ka che o se twen na be hu obi entumi nyi obi a bibia efi se ye nyankopon no o ka ye ho woni ye na ewo ho enna nyina edi kosi wiase awie ye enti aya mensro.